ತಾಂತಕ ಜಂತರಿತ ಅತಿ ಕಿಟ ತುಂತಕ ತರಿ ಜಂತರಿತ ಅತಿ ಕಿಟ ತುಂತಾಂತಕ ಜಂ ತಕ ತರಿ ಜಂ ತಜ್ಜಂ ಅದಿ ಕಿಟ ತುಂತ ಅದಿ ಕಿಟ ತುಂತ ಅದಿ ಕಿಟ